ಆದೆ. ಇಹ ತನ ಕೊಟ ನಾನ ಕುಟ ನಾ ಜಾಏ ಪೂರೇ ಸತಗುರ ದಿಯಾ ದಿಖಾಏ ಆಪಣೇ ಸತಗುರ ಕਹੋ ਸਦ ਬਲ ਜਾਈ ਗੁਰ ਕਿਰਪਾ ਤੇ ਹਰ ਮਨ ਵਸਾਈ।

ಕಂಡು ಅನಗ ಬಿದಿ ಸಮಜ ಆಬಹು ಹಮಗೆ ಆನಲ್ಪ ಮದ ತೋರಿ ತುಮ ಅಪನ ಬೃದ್ಧ ರಖಾಬಹು ತುಮರಿ ಸರನು ತುಮಾರಿ ಆಸಾ ತುಮಿ ಸಜ್ಜನ ಸುಹೇಲೆ ರಾಖೋ ರಾಖನ ಹಾರ ದಯಾಲ ನಾನಕ ಕರ್ಕೆ ಗೋಲೇ.

ತದಕರ ಗಾಬಹ ಸೋಹೆಲ್ಲ ಸಿಮರೋ ಸರ್ಜನಹಾರು ತುಮ್ ಗಾವ ಮೇರೆ ನೃಪ ಅವಕಾಶ ಸೋಹೆಲ್ಲ ಹೋ ವರಜ ಸೋಹೆಲ್ಲ ಸದಾ ಸುಖ ಹೋಯ ರಾಹು ನೆತ್ನ ಜೇಡಾ ಸಮಾಲಿನ್ ದೇಖೆಗಾ ದೇವನ ಹಾರ ತೆರೆ ದಾನೆ ಕಿಮತ ನಾ ಪವತೆ ದಾತೆ ಗಮನ ಸುಮಾರ ಸಂಭಸಾ ಲಿಖ್ಯಾ ಕೃಪಾ ಭವ ತೇಲ್ ದೇವ ಸಜ್ಜನ ಆಶೀಸ್ವಡಿಯ ಜೋ ಹೋವೇ